ಕ್ರಾಣಿಕ್ರದ ಕತ್ತರಿಗೆ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿಡದ ಧಾ ಕಿ